ಗ್ರಾಮ ಕಾಂಜಿಪ್ಪುವನ ಭೂಮಿ ಎಲ್ಲ ಬತ್ತಾದ ನದಿಯೇ ಪಾತ್ರ ಆರದಲ್ಲಡೆಯೋ ಅಂತ ನದಿಯೇ ಕಾಂಜಿಪ್ಪೈತ ತುಂಬ ಪಡ್ರಂಗೆಲ್ಲ ಅವಂಗ ಕವಲಿಗೆ ದೈವತ್ತು ಕಿಟ್ಟ ಮೊರೆ ಇಡುವಾಂಗ ಅಣ್ಣ ದೈವಮೇ ಕಲಂಗಿಲ್ಲ ಅಂದ ದೈವತ್ತಕ್ಕೆ ಯಾರಾಲ ಆರದಲ್ಲಿ ಸೊಲ್ಲ ಮುಡಿಯೋ.